ಬುಧೇ ಕರುಣ ಶರದೆ ಕಮಲ ಕಾಂತ ಕೇಜಿ ನರ ಕಳ ಸುರ ವಿಭೇದನ ಬರದ ಬೇಳ ಸುರ ಪುರೋದಮ ಕರು